ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾಃ ಪ್ರಣತಾಸ್ಮತಾಂ ಸರ್ವಂ ಶಕ್ತಿಮಯಂ ಜಗತ್. ಶಕ್ತಿ ಲೇನಿ ಪದಾರ್ಥಂ ಲೇದು, ಶಕ್ತಿ ಲೇನಿದೇ ಸ್ಪಂದನ ಲೇದು. ಅಂತು ಚಿಕ್ಕನಿ ಈ ಅದ್ಭುತ ವಿಶ್ವಾನಿಕಿ ಆದಿಮೂಲಮೈನ ಪರಮಚೈತನ್ಯಮೇ ಶಕ್ತಿಗಾ ಈ ವಿಶ್ವಮಂತಾ ವ್ಯಾಪಿಂಚಿ ಉಂದು. ಸೂರ್ಯನಿ ವೆಲುಗು, ರೇಯಿ ಚೀಕಟಿ, ಚಂದ್ರುನಿ ವೆನ್ನೆಲ, ಅಗ್ನಿಕಿ ವೇಡಿಮಿ, ಮನ ಕಂಟಿಕಿ ಪ್ರಕಾಶಂ, ಒಂಟಿಕಿ ಪ್ರಾಣಂ, ಚೆವಿಕಿ ವಿನಿಕಿಡಿ, ಇಲಾ ಪ್ರತಿ ಅಣುಗುಲೋ ಸ್ಪಂದಿಂಚೇ ಚೈತನ್ಯಮೇ ಆದಿಶಕ್ತಿ ಪರಾಶಕ್ತಿ. ಆ ಅಮ್ಮ ವಾತ್ಸಲ್ಯಂತೋ ವಿಶ್ವನ್ ನಡುಸ್ತೋಂದನ್ನ ಸತ್ಯಾನ್ನಿ ಗುರ್ತಿಂಚಿ ಆ ವಾತ್ಸಲ್ಯ ಮಾಧುರ್ಯಾನಿಕಿ ಪರವಶಿಂಚಡಮೇ ಭಕ್ತಿ. ಆ ಭಕ್ತಿತೋ ಆದಿ ಪರಾಶಕ್ತಿಕಿ ಅರ್ಪಿಂಚೇ ಕುಸುಮಾಂಜಲಿ ಇದೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂದ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೆ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೆ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸುಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನಿ ವಿವರಾಲ ಕೋಸಂ 1455555 ಕು ಕಾಲ್ ಚೇಯಂಡಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂದ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೂ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೆ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕು ಕಾಲ್ ಚೇಯಂಡಿ.

ಕಾಣಿಸಿ ಕಣ್ಣು ಕೊಟ್ಟಿದ ಶತ್ರುರಾದು ಧೂಮಕೇತು ತನ್ನ ಸೈನ್ಯಂತೋ ದಂಡೆತ್ತಿ ವಚ್ಚಾಡು. ಅಪ್ಪುಡು ಮನ ರಾಜಸಿಂಹುಡು ತೆಲಿವಿಗ ಈ ಸುರಂಗ ಮಾರ್ಗಂಗು

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.